0: ಸುರ ಸುತ ಶುಭ ಸಂಗಮ ತುಂಗ ತರಂಗ ತರಂಗಿಣಿ ಗಂಗತಿ ಸೋಹೆ.
1: ಚಂದೇರಿ ಇಸೀ ಬೇತ್ವಾ ತಟ್ ಕಿ ಶೋಭಾ ಹೈ ಜಹಾ ಬೈಜು ಬಾವರಾ ನೆ ಸಂಗೀತ ಕೋ ಜೀವನ ರಸ್ ಮೇ ತಬ್ದೀಲ್ ಕರ್ ದಿಯಾ ಥಾ.
2: ಜಾನಕಾರಿ ದೇತೆ ಹುಯೆ ಸಂಸ್ಕೃತಿ ಕಲಾ ಔರ್ ಸಾಹಿತ್ಯವಿದ್ ಶ್ರೀ ರಾಮ್ ಭರೋಸೆ ಚೌರಸಿಯಾ.
3: ಕಲಾ ಸಂಸ್ಕೃತಿ ಕೆ ಬಾರೆ ಮೇ ತೋ ಯೇ ಥಾ ಕಿ ವಾಸ್ತವ ಮೇ ಚಂದೇರಿ ಸಂಗೀತ ಸೂರ್ಯ ಬೈಜು ಬಾವರಾ ಕಾ ಯೇ ನಗರ ರಹಾ ಹೈ. ವಿಶ್ವ ಪ್ರಸಿದ್ಧ ವೋ ಗಾಯಕ ಥೆ ಔರ್ ಆಪ್ಕೋ ಮಾಲೂಮ್ ಹೈ ಕಿ ಖಡೀ ಪ್ರತಿಯೋಗಿತಾ ಮೇ ಉನ್ಹೋನೆ ಡಾನ್ಸರ್ ಕೋ ಭೀ ಪರಾಜಿತ ಕಿಯಾ ಥಾ. ಕಾ ಯೇ ಸ್ಮಾರಕ ಹೈ.
2: ಬೇತ್ವಾ ನೇ ಖಡೀ ಬೋಲಿ ಕೋ ಮೈಥಿಲಿ ಶರಣ್ ಗುಪ್ತ ಜೈಸಾ ರಾಷ್ಟ್ರ ಕವಿ ದಿಯಾ ತೋ ಈಶ್ವರಿ ಕಿ ಭಾಗ್ ನೇ ಪೂರೇ ಬೇತ್ವಾ ಕ್ಷೇತ್ರ ಕೋ ರಸ ರಂಗ್ ಸೇ ಭರ್ ದಿಯಾ.

ಬೂಟಿ ನಕಾಬು ಔಷಧಿ ನಕಾಬು ನಕೋಯೇ ವೈದ್ಯ ಮುಲಾಮು ಪೂರ್ಣ ವೈದ್ಯ ಮಿಲೆ ಅವಿನಾಶಿ ಕಾಹಿ ಗುಣ ಬಜತಿ ಕಾಮು ಅಪನೆ ರಾ